0: live on Supersport, only on DStv.
1: Uganda Waraji. Uganda Waraji. Uganda Waraji. Uganda Waraji. Uganda Waraji. Uganda Waraji. Uganda Waraji. Uganda Waraji. Uganda Waraji. Uganda Waraji. Uganda Waraji. Uganda Waraji. Uganda Waraji. Uganda Waraji. Uganda Waraji. Uganda Waraji. Uganda Waraji. Uganda Waraji. Uganda Waraji. Uganda Waraji. Uganda Waraji. Uganda Waraji. Uganda Waraji. Uganda Waraji. Uganda Waraji. Uganda Waraji. Uganda Waraji. Uganda Waraji. Uganda Waraji. Uganda Waraji. Uganda Waraji. Uganda Waraji. Uganda Waraji. Uganda Waraji. Uganda Waraji. Uganda Waraji. Uganda Waraji. Uganda Waraji. Uganda Waraji. Uganda Waraji. Uganda Waraji. Uganda Waraji.